0: ಕಾರ್ಮೇಜಿ ಹೆಸಗೆ ಮುರಿಯನ್ ಕೆಲವಾದವರ ದುರ್ಲಿ
1: ಚಿರಿಗಿ ಯಾವಾಗ ಸಾಂಶಿ ಜುಗ್ದಿ ಹಾದೋ ಚಿರಿಗಿ ಜವ ಧುರಿಗಿನ